0: ಸಲೋಕ ಉಸ್ತಕ ಕರೆ ಅನೇಕ ಜನ ಅಂತನ ಪಾರವಾರ ನಾನಕ ರಚನಾ ಪ್ರಭ ರಚಿ ಬಹುಭೇದ ಅನೇಕ ಪ್ರಕಾರ ಅಷ್ಟಪದಿ ಕೈ ಕೋಟ ಹೋಯ ಪೂಜಾರಿ
1: ಕೈ ಕೋಟ ಆಚಾರ ವ್ಯವಹಾರಿ
0: ಕೈ ಕೋಟ ಪಯ ತೀರ್ಥ ವಾಸಿ
1: ಕೈ ಕೋಟ ಮನ ಪ್ರಮೇಯ ದಾಸಿ
0: ಕೈ ಕೋಟ ಭೇದ ಕೇ ಸ್ರೋತೇ
1: ಕೈ ಕೋಟ ತಪೀಸರ ಹೋತೇ
0: ಕೈ ಕೋಟ ಆತ್ಮ ಧ್ಯಾನ ತಾರ
1: ಕೈ ಕೋಟ ಕಬ ಕಾವ ವಿಚಾರ
0: ಕೈ ಕೋಟ ನವ ತನ ನಾಮ ತೇ ಆವ
1: ನಾನಕ ಕರ್ತೇ ಕಾ ಅಂತ ನ ಪಾವ
0: ಕೈ ಕೋಟ ಪಯ ಅಭಿಮಾನಿ
1: ಕೈ ಕೋಟ ಅಂಧ ಅಜ್ಞಾನೀ
0: ಕೈ ಕೋಟ ಕಿರ್ಪನ ಕಠೋರ
1: ಕೈ ಕೋಟ ಭೇದ ಆತ್ಮನ ಕೋರ
0: ಕೈ ಕೋಟ ಪರ ದರ್ಬ ಕೋ ಹಿರಾ
1: ಕೈ ಕೋಟ ಪರ ದುಃಖ ನ ಕರ
0: ಕೈ ಕೋಟ ಮಾಯಾ ಶ್ರಮ ಮಾಹೇ
1: ಕೈ ಕೋಟ ಪ್ರದೇಶ ಪ್ರಮಾಹೇ
0: ಜಿತ ಜಿತ ಲಾವೋ ತೇತ ತೇತ ಲಗ್ನಾ
1: ನಾನಕ ಕರ್ತೇ ಕೀ ಜಾನ ಕರ್ತಾ ರಚನಾ
0: ಕೈ ಕೋಟ ಸಿದ್ಧ ಜತಿ ಜೋಗೀ
1: ಕೈ ಕೋಟ ರಾಜೇ ರಸ ಭೋಗೀ
0: ಕೈ ಕೋಟ ಪಂಖೀ ಸರ್ಪ ಉಪಾಯೇ
1: ಕೈ ಕೋಟ ಪಾತ್ರ ಬಿರಖ ನಿಭಜಾಯೇ
0: ಕೈ ಕೋಟ ಪವನ ಪಾಣಿ ಬೈ ಸಂತ್ರ
1: ಕೈ ಕೋಟ ದೇಶ ಭೂ ಮಂಡಲ
0: ಕೈ ಕೋಟ ಸಸಿಯರ ಸೂರ ನಕ್ಷತ್ರ
1: ಕೈ ಕೋಟ ದೇವದಾನ ಇಂದ್ರ ಸಿರ್ಷತ್ರ
0: ಸಕಲ ಸಮಗ್ರಿ ಅಪನೇ ಸೂತ ತಾರ
1: ನಾನಕ ಜಿಸ ಜಿಸ ಭಾವ ತಿಸ ತಿಸ ನಿಸ್ತಾರ
0: ಕೈ ಕೋಟ ರಾಜಸ ತಾಮಸ ಸಾತಕ
1: ಕೈ ಕೋಟ ವೇದ ಪ್ರಾಣ ಸಿಮ್ರತ ವರ ಶಾಸ್ತ್ರ
0: ಕೈ ಕೋಟ ಕಿಯೇ ರತನ ಸಂಬಂಧ
1: ಕೈ ಕೋಟ ನಾನಾ ಪ್ರಕಾರ ಜಂತ
0: ಕೈ ಕೋಟ ಕಿಯೇ ಚರ ಜೀವೇ
1: ಕೈ ಕೋಟ ಗಿರಿ ಮೇರ್ ಸ್ವರಂತೀವೇ
0: ಕೈ ಕೋಟ ಜಾಖ್ಯ ಕಿನ್ನರ ಪಿಸಾಚ
1: ಕೈ ಕೋಟ ಭೂತ ಪ್ರೇತ ಸುಖರ ಮೃಗಾ
0: ಸಭ ತೇ ನೇರಾ ಸಭ ಹೂ ತೇ ದೂರ
1: ನಾನಕ ಆಪ ಅಲಿಪ್ತ ರಹೇ ಅಪಾರ ಪೂರ
0: ಕೈ ಕೋಟ ಪಾತಾಲ ಕೇ ವಾಸೀ
1: ಕೈ ಕೋಟ ನರ್ಕ ಸುರ್ಗ ನಿವಾಸೀ
0: ಕೈ ಕೋಟ ಜನಮ ಜೀವ ಮರ
1: ಕೈ ಕೋಟ ಬಹು ಜೋನೀ ಫಿರ
0: ಕೈ ಕೋಟ ಬೈಠತ ಹೀ ಖಾಹೇ
1: ಕೈ ಕೋಟ ಕಲ ಹೈ ಥಕ ಬಾಹೇ
0: ಕೈ ಕೋಟ ಕಿಯೇ ತನವಂತ
1: ಕೈ ಕೋಟ ಮಾಯಾ ಮಹ ಚಿಂತ
0: ಜಹ ಜಹ ಪಾಣಾ ತಹ ತಹ ರಾಖೇ
1: ನಾನಕ ಸಭ ಕಿಛ ಪ್ರಭ ಕೈ ಹಾಥೇ
0: ಕೈ ಕೋಟ ಭಯ ಬೈರಾಗೀ
1: ರಾಮ ನಾಮ ಸಂಗ ತಿನ ಲಿವ ಲಾಗೀ
0: ಕೈ ಕೋಟ ಭಯ ಪ್ರಭ ಕೋ ಖೋ ಜಂತೇ
1: ಆದಮ ಪಾರ ಬ್ರಹ್ಮ ಲಹಂತೇ
0: ಕೈ ಕೋಟ ದರ್ಶನ ಪ್ರಭ ಪ್ಯಾಸ
1: ತಿನ್ ಕೋ ಮಿಲ್ಯೋ ಪ್ರಭ ಅವನಾಸ
0: ಕೈ ಕೋಟ ಮಂಗ ಸತ ಸಂಗ
1: ಪಾರ ಬ್ರಹ್ಮ ತಿನ್ ಲಾಗ ರಂಗ
0: ಜಿನ್ ಕೋ ಹೋಯ ಆಪ ಸು ಪ್ರಸನ್ನ
1: ನಾನಕ ತೇ ಜನ ಸದಾ ತನ್ ತನ್
0: ಕೈ ಕೋಟ ಖಾಣಿ ಅರ ಖಂಡ
1: ಕೈ ಕೋಟ ಆಕಾಶ ಬ್ರಹ್ಮಂಡ
0: ಕೈ ಕೋಟ